0: ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಶನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರಿಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ಧರಿಸ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ ಕೊಡ್ತೀವಿ.
1: ಯು ಹ್ಯಾವ್ ಟು ಶೂಟ್ ಲೆಗ್ಸ್ ಓನ್ಲಿ, ಇಟ್ಸ್ ನೆಸೆಸಿಟಿ ಆಫ್ಟರ್ ದಟ್. ಸೊ ಇಟ್ ಇಸ್ ಡೈರೆಕ್ಟ್ಲಿ ದ ಬುಲೆಟ್ ಗಾನ್ ಟು ಹಾರ್ಟ್, ಹಾರ್ಟ್ ಅಂಡ್ ನೆಕ್. ದಿಸ್ ಈಸ್ ಆಲ್ಸೋ ಸಸ್ಪೆಕ್ಟ್. ಸೊ ದಟ್ಸ್ ವೈ ವಿ ಡಿಮ್ಯಾಂಡ್, ಐ ಡಿಮ್ಯಾಂಡ್, ಬಿಜೆಪಿ ಡಿಮ್ಯಾಂಡ್ ಜುಡಿಷಿಯಲ್ ಎನ್ಕ್ವೈರಿ ಫಾರ್ ದಿಸ್, ನಾಟ್ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ. ದಟ್ ಈಸ್ ಬೈ ದ ಅಸಿಸ್ಟೆಂಟ್ ಕಮಿಷನರ್, ಈಸ್ ಆಲ್ಸೋ ಆಫೀಸರ್. ಹೌ ಕ್ಯಾನ್ ಯು ಗಿವ್ ದ ರಾಂಗ್ ರಿಪೋರ್ಟ್ ಟು ದ ಗವರ್ಮೆಂಟ್? ಸೊ ವಿ ಆಸ್ಕ್ ದ ಜುಡಿಷಿಯಲ್ ಎನ್ಕ್ವೈರಿ.
2: The outset, it looks like a very cold-blooded murder. Therefore, it is unbecoming of the forest officers to take law into their hand. And killing people is not done. It is not in our law or in constitution. And it is totally immoral, unconstitutional, as well as unlawful. And it has to be treated as a murder and inquired upon. The FIR should be registered as a murder. And then inquiry has to be done by a SIT under the supervision of the High Court judge.
3: We'll keep a track of that story and much more. For now, slipping into a very short break. Stay tuned, stay with us.
4: Hindustan mile Hindustan se
5: देश का टायर जेके टायर.
6: थोड़े में ज्यादा स्वाद के हित तो है इसकी खास बात.
7: वाह मामा क्या स्वाद है.
8: अरे मेरे राजा
9: सबका राजा प्योर मसाला.
10: जानते हैं मैं एलीट मैट्रिमनी क्यों रेकमेंड करता हूँ. 17 years of experience, largest database of elite profiles, or 100% confidentiality. Elite Matrimony, India's most successful matchmaking service for the elite.
11: No matter what your day throws at you, stay in the spa state of mind with the coolest spa at home.
12: New rules of engagement. Ambitions.
3: Welcome back. You're watching NDTV, and let's take a look at this special report. A powerful 7.7 magnitude earthquake has struck Indonesia's Flores region, killing at least 47 people and damaging hundreds of buildings. Thousands have been forced from their homes as rescue teams search through devastated areas. With roads cut off by landslides and aftershocks complicating operations, authorities warn that the death toll could rise further. Here is our report.
13: Indonesia is racing against time after a powerful earthquake struck the island of Flores early Saturday. The magnitude 7.7 quake hit just before 6 a.m. local time, sending residents running from their homes as buildings shook violently. According to Indonesia's disaster management,

0: defamatory remarks against women and families. He says Gen Z and millennials are looking for a different kind of politics.
1: அதற்கும் வீத லீடர்ஸ் அந்த அரசியலுக்காக நம்மை நாம் புதுப்பித்துக் கொள்ள வேண்டும். இந்த பல அரசியல் மேடையிலேறி நடிகை திட்டுறது, நடிகரை திட்டுறது, ஒருத்தருடைய தந்தை தாயை பத்தி பேசுறது, குடும்பத்தை பத்தி பேசுறது, அப்பாவை பத்தி பேசுறது, அதெல்லாம் போச்சுங்க ஐயா, அதெல்லாம் போச்சு. சட்டசபையில் அநாகரிகமாக வம்பு கிழித்து ஒரு பெண்ணை நயவஞ்சகமாக தவறான வார்த்தையில சித்தரிக்கிறது, அதை வெளியே வந்து சொல்லுவாங்க எங்க தலைவரை பாத்தீங்களா, எப்படி சொன்னாரு பாத்தீங்களா, எவ்வளவு டபுள் மீனிங்கோட சொன்னாரு பாத்தீங்க, அந்த அரசியல்லாம் போச்சுங்க ஐயா, போச்சு. 1980 பிறகு பிறந்தவர்கள் ஜென்சி மில்லேனியல் 65 கோடி பேர், அவர்களுக்கு எல்லாம் பிடிக்கலீங்க ஐயா.
0: All right, some other latest news coming in. Chief Minister Vijay has strongly condemned the killing of 3 suspected poachers in Karnataka's Chamarajnagar, calling it heartbreaking incident and the Forest Department's explanation unacceptable. The TVK chief has demanded an honest high-level probe punishment for those responsible for killing of Tamils residing in villages in Chamarajnagar. Cutting across to my colleague Vijay Gopal Muralidharan, joining us from Chennai. Vijay, give us more perspective. What has the CM said?
2: Well, Anusha, that's right. CM C. Joseph Vijay has expressed shock over the incident. He also strongly condemned the incident. He also urged the Karnataka state government to form high-level committee to probe the incident. He also urged the Karnataka government to take appropriate steps to avoid such similar incidents in future. He also expressed the disappointment over the clarification given by the Karnataka Forest Department by saying that it is unacceptable clarification from the Karnataka state government. He strongly condemned the shootout of 3 alleged poachers, suspected poachers in an alleged shootout. He said like those three are Tamilians and those are all innocent lives. Remember, even other political parties also have strongly condemned the incident. They are strongly condemned the Karnataka state government over the incident. Tomorrow, as we have a legislative assembly session, we can expect the issue will be discussed inside the legislative session also, assembly also, Anusha.
0: All right. Thank you, Vijay, for joining us on the broadcast and getting us all those details. And as my colleague was just pointing out, that the 3 suspected poachers who have been shot dead in the forest of Chamarajnagar by the Karnataka Forest Department, the incident has come to light from the Shagya Forest area of the Kaveri Wildlife Sanctuary. Chief Minister D.K. Sivakumar has taken cognizance, ordered a magistrate-level inquiry. He's assured that adequate compensation will be given to the victim's family. The deceased have been identified as Anthony, Swami, Peter and Kumar. They allegedly fired at the Forest Department officials. They were killed in the crossfire. Chief Minister D.K. Sivakumar from Karnataka has ordered appropriate action. Tamil Nadu leader M.K. Stalin has demanded Tamil Nadu government to take action, citing that those killed are residents of Tamil Nadu. PMK Chief Ambumani Ramadas has also criticized the killing and demanded a CBI probe.
3: ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು. ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರಿಗೂ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ಧರಿಸ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ
4: ಕೊಡ್ತೀವಿ. It's necessity after that. So it is directly the bullet gone to heart and neck.

0: where his political priorities are. After recent remarks against Trisha and Chief Minister Vijay's family, Annamalai has drawn a line at personal attacks, condemning defamatory remarks against women and families. He says Gen Z and millennials are looking for a different kind of politics.
1: அதற்கும் பீத லீடர்ஸ் அந்த அரசியலுக்காக நம்மை நாம் புதுப்பித்துக் கொள்ள வேண்டும். இந்த பல அரசியல் மேடையிலேறி நடிகை திட்டுறது, நடிகர் திட்டுறது, ஒருத்தருடைய தந்தை தாயை பத்தி பேசுறது, குடும்பத்தை பத்தி பேசுறது, அப்பாவை பத்தி பேசுறது, அதெல்லாம் போச்சுங்க ஐயா, அதெல்லாம் போச்சு. சட்டசபையில் அநாகரிகமாக வம்பு கிழித்து ஒரு பெண்ணை நயவஞ்சகமாக தவறான வார்த்தையில சித்தரிக்கிறது, அதை வெளியே வந்து சொல்லுவாங்க, எங்க தலைவரை பாத்தீங்களா எப்படி சொன்னாரு, பாத்தீங்களா எவ்வளவு டபுள் மீனிங்கோட சொல்லாரு, பாத்தீங்க அந்த அரசியல் போச்சுங்க ஐயா, போச்சு. 1980க்கு பிறகு பிறந்தவர்கள் ஜென்சி மில்லேனியல் 65 கோடி பேர், அவர்கள் எல்லாம் பிடிக்கலீங்க ஐயா.
0: All right, some other latest news coming in. Chief Minister Vijay has strongly condemned the killing of 3 suspected poachers in Karnataka's Chamarajnagar, calling it heartbreaking incident and the Forest Department's explanation unacceptable. The TVK chief has demanded an honest high-level probe punishment for those responsible for killing of Tamils residing in villages in Chamarajnagar. Cutting across to my colleague Vijay Gopal Muralidharan, joining us from Chennai. Vijay, give us more perspective. What has the CM said?
2: Well, Anusha, that's right. CM C. Joseph Vijay has expressed shock over the incident. He also strongly condemned the incident. He also urged Karnataka state government to form high-level committee to probe the incident. He also urged the Karnataka government to take appropriate steps to avoid such similar incidents in future. He also expressed the disappointment over the clarification given by the Karnataka Forest Department by yesterday that it is unacceptable clarification from the Karnataka state government. He strongly condemned the shootout of 3 alleged poachers, suspected poachers in an alleged shootout. He said those three are Tamilians and those are all innocent lives. Remember, even other political parties also have strongly condemned the incident. They are strongly condemned the Karnataka state government over the incident. Tomorrow, as we have a legislative assembly session, we can expect the issue will be discussed inside the legislative session also, assembly also, Anusha.
0: All right. Thank you, Vijay, for joining us on the broadcast and getting us all those details. And as my colleague was just pointing out, that the 3 suspected poachers who have been shot dead in the forest of Chamarajnagar by the Karnataka Forest Department, the incident has come to light from the Shagya forest area of the Kaveri Wildlife Sanctuary. Chief Minister D.K. Sivakumar has taken cognizance, ordered a magistrate-level inquiry. He's assured that adequate compensation will be given to the victim's family. The deceased have been identified as Anthony, Swami, Peter and Kumar. They allegedly fired at the Forest Department officials. They were killed in the crossfire. Chief Minister D.K. Sivakumar from Karnataka has ordered appropriate action. Tamil Nadu leader M.K. Stalin has demanded Tamil Nadu government to take action, citing that those killed are residents of Tamil Nadu. PMK Chief Ambumani Ramadas has also criticized the killing and demanded a CBI probe.
3: ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು. ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರಿಗೂ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ಧರಿಸ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ ಕೊಡ್ತೀನಿ.
4: ಯು ಹ್ಯಾವ್ ಟು ಶೂಟ್ ಲೆಗ್ಸ್ ಓನ್ಲಿ.

0: அதை வெளியே வந்து சொல்லுவாங்க, எங்க தலைவரை பாத்தீங்களா எப்படி சொன்னாரு பாத்தீங்களா, எவ்வளவு டபுள் மீனிங்கோட சொல்லாரு பாத்தீங்க. அந்த அரசியல் போச்சுங்க ஐயா, போச்சு. 1980 பிறகு பிறந்தவர்கள் ஜென்சி மில்லேனியல் 65 கோடி பேர், அவர்களுக்கு எல்லாம் பிடிக்கலீங்க ஐயா.
1: All right, some other latest news coming in. Chief Minister Vijay has strongly condemned the killing of 3 suspected poachers in Karnataka's Chamarajnagar, calling it heartbreaking incident and the Forest Department's explanation unacceptable. The TVK chief has demanded an honest high-level probe punishment for those responsible for killing of Tamils residing in villages in Chamarajnagar. Cutting across to my colleague Vijay Gopal Muralidharan joining us from Chennai. Vijay, give us more perspective. What has the CM said?
2: Well, Anusha, that's right. CM C. Joseph Vijay has expressed shock over the incident. He also strongly condemned the incident. He also urged the Karnataka state government to form high-level committee to probe the incident. He also urged the Karnataka government to take appropriate steps to avoid such similar incidents in future. He also expressed the disappointment over the clarification given by the Karnataka Forest Department by saying that it is unacceptable clarification from the Karnataka state government. He strongly condemned the shootout of 3 alleged poachers, suspected poachers in an alleged shootout. He said those three are Tamilians and those are all innocent lives. Remember, even other political parties also have strongly condemned the incident. They are strongly condemned the Karnataka state government over the incident. Tomorrow, as we have a legislative assembly session, we can expect the issue will be discussed inside the legislative session also, assembly also, Anusha.
1: All right. Thank you, Vijay, for joining us on the broadcast and getting us all those details. And as my colleague was just pointing out, that the 3 suspected poachers who have been shot dead in the forest of Chamarajnagar by the Karnataka Forest Department, the incident has come to light from the Shagya Forest area of the Kaveri Wildlife Sanctuary. Chief Minister D.K. Sivakumar has taken cognizance, ordered a magistrate-level inquiry. He's assured that adequate compensation will be given to the victim's family. The deceased have been identified as Anthony Swami, Peter and Kumar. They allegedly fired at the Forest Department officials. They were killed in the crossfire. Chief Minister D.K. Sivakumar from Karnataka has ordered appropriate action. Tamil Nadu leader M.K. Stalin has demanded Tamil Nadu government to take action, citing that those killed are residents of Tamil Nadu. PMK Chief Ambumani Ramadas has also criticized the killing and demanded a CBI probe.
3: ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು. ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು ನನಗೆ ತಿಳಿಸಿದ್ದಾರೆ. ಅವರು ಬಂದೂಕು ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರಿಗೂ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ಉದ್ಧರಿಸ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ, ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ
4: ಕೊಡ್ತೀನಿ. It's necessity after that. So it is directly the bullet gone to heart and neck. This is also suspect. So that's why BJP demand judicial inquiry for this, not magistrate inquiry. That is by the assistant commissioner. He is also officer. How can he give the wrong report to the government? So we ask the judicial inquiry.
5: The outset, it looks like a very cold blooded murder.

0: Action. Dear Tamil Nadu Chief, Tamil Nadu leader M.K. Stalin has demanded Tamil Nadu government to take action, citing that those killed are residents of Tamil Nadu. PMK Chief Ambumani Ramadas has also criticized the killing and demanded a CBI probe.
1: ಎಲ್ಲಾ ವಿಚಾರನು ಎಲ್ಲರಿಗೂ ತಿಳಿಸಕಾಗಲ್ಲ ಏನೇನು ಸತ್ಯ ಇದೆ ಎಲ್ಲ ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನು ನನಗೆ ತಿಳಿಸಿದ್ದಾರೆ ಅವರು ಬಂದೂಕ ಸೀಸ್ ಆಗಿದೆ ಆಮೇಲೆ ಮಾಂಸ ಎರಡು ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ ಒಬ್ಬರು ಎಸ್ಕೇಪ್ ಆಗಿದ್ದಾರೆ ಅದು ನಮ್ಮ ಆಫೀಸರ್ಸ್ ಹೇಳಿದ್ದು ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ ಕೆಲವೆಲ್ಲ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರಿಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ಧರಿಸ್ಕೊಡ್ತಾರೆ ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ ಪ್ರಾರಂಭ ಆಗ್ತದೆ ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡೋಕ್ಕೆ ಸಾಧ್ಯ ಎಷ್ಟು ಕೊಡೋಕ್ಕೆ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ ಖಂಡಿತ ಒಂದಷ್ಟು ಪರಿಹಾರ ಕೊಡ್ತೀನಿ
2: You have to shoot legs only. It's necessity after that. So it is directly the bullet gone to heart. Heart and neck. This is also suspect. So that's why I demand, BJP demand judicial inquiry for this. Not magistrate inquiry. That is by the assistant commissioner. He is also officer. How can he give the wrong report to the government? So, we ask the judicial inquiry.
3: The outset, it looks like a very cold-blooded murder. Therefore, it is unbecoming of the forest officers to take law into their hand. And killing people is not done. It is not in our law or in constitution. And it is totally immoral, unconstitutional, as well as unlawful. And it has to be treated as a murder and inquired upon. The FIR should be registered as a murder. And then inquiry has to be done by a SIT under the supervision of the High Court judge.
0: We'll keep a track of that story and much more. For now, slipping into a very short break. Stay tuned, stay with us.